0: ಭ್ಯಾನಾನ್ಗೇದ ಪುತ್ರಾನ್ಗೇದ ಶುದ್ಧಾತ್ಮ್ಯಾನ್ಗೇದ ನಾಮೇನ್. ಅಪಗೆ ಸ್ವಾಮಿನ್ ವನೆ ಜೇಸಸ್ ಕ್ರಿಸ್ತನ್ ಮಹಾನ್ಸೆಗೆ ವರ ಪ್ರಸಾದೆಯ ದೇವಿ ಪ್ಯಾನನ್ಗೆ ಪ್ರೇಮಿಯ ಶುದ್ಧಾತ್ಮನನ್ಗೆ ಸಹಭಾಗಿ ಕಮತ್ ಒಬ ಸಿಯಲು ದಿನ ಸಮಗ ಪಾವತಿವಾ
1: ಒಬ ಸಮಗ ಪಾವತಿವಾ.
0: ಪ್ರೇಮವಂತೇನಿ ಜೀವಮಾನು ಸ್ವಾಮಿನ್ ಮಹಾನ್ಸೆಗೆ ನಾಮೇನ್ ಒಬ ಸಿಲ್ ದಿನ ಆದರೇನ್ ಸಾದರೇನ್ ಮೇಮ ದಿವ್ಯ ಪೂಜಾ ಯಾಗೇಟ ಪಿಲಿಗನ್ನ ಅತರ ಸ್ವಾಮಿನ್ ಮಹಾನ್ಸೆ ಅಪಿವ ಪಸುತವಿಲ್ಲಕಟ ಖೆಂದವನವಾ ದಿವ್ಯ ಪೂಜಾ ಯಾಗೇಟ ವಡಾ ಸುಸುಸ್ ಲೆಸಿನ್ ಸಹಭಾಗಿವೀಮ ಸಂದಹ ಎಸೆ ನಮ್ ಅಪಿನ್ ಶುದ್ಧ ಸ್ವಭಾವತ್ ಸ್ವಾಮಿನ್ ಮಹಾನ್ಸೆ ಬಲಾಪುರತ್ವೇನ ಮೇ ಗಮನ ಅಪಿ ಪ್ಯಾಮಿನತಿ ಬಿನವಾದ ಎಸೆತ್ ನತ್ ನಮ್ ಅಪಿನ್ ಬಹುದೇ ಅತಪಸುವಿ ತಿಬಿನವಾದ ಕೇಳ ಪಸುತವಿಲಿ ಹದವತಕಿನ್ ಯುಕ್ತವ ಅಪಿನ್ಮ ಅಪಿ ವಿಮಸಾ ಬಲಮು ಸಿಯಲು ಬಲತೆ ದೇವ್ಯಾನ್ ಮಹಾನ್ಸೇಟ.